ಧಾಗೃತಿ ಧರ್ಮ ದೃಢಾಂಗ ಧಾಗೃತಿ ಧೇಮ ಧರ್ಮ ಧಾಗೃತಿ ಧರ್ಮ ದೃಢಾಂಗ ಧಾಗೃತಿ ಧೇಮ ಧರ್ಮ ಧಾಗೃತಿ ಧರ್ಮ ದೃಢಾಂಗ ಧಾಗೃತಿ ಧೇಮ ಧರ್ಮ ತದ್ರ ದಾನಿ ದಾನಿ ತಮ್ ದಾನಿ ತಾಲಲ್ ತಮ್ ಧರ್ಮ ತದ್ರ ದಾನಿ ದಾನಿ ತಮ್ ದಾನಿ ತಾಲಲ್ ತಮ್ ಧರ್ಮ ತಗ ತಗ ತಗ ತಗ ಧರಿಗಡ ಧರಿಗಡ ತಗ ಧರಿಗಡ ತಗ ತ್ರಾಮ್ ತದ್ರ ದಾನಿ ದಾನಿ ತುಮ್ ದಾನಿ ತಾಲಲ್ ತೋಮ್ ಜರ್ನಾ ಸಂಗೀತ ಭುಜಂಗ ಪ್ರಿಯಾ ಛಂದ ಜಾಗೃತಂಗ್ ನಾಗೃತಂಗ್ ಬಾಗೃತಂಗ್ ಬಾಜೆ ಗಾಗೃತಂಗ್ ಗಾಜೆ ಮಹಾ ಗಾಜ ಗಾಜೆ ತಾಗೃತಂ ತೀರಂ ತುಕಂ ಕಳಾಕಂ ತಾಗೃತಂ ಕಾತಿ ಕಟಾರಿ ಕಡಾಕಂ ದಿರ್ನಾ ದಿರ್ನಾ ದಿರ್ನಾ.